0: O aumento dos preços, o custo de vida e a situação económica foram os principais temas que levaram mais de 40% dos cidadãos às urnas nas últimas eleições europeias. Um terço dos eleitores afirmou que a situação internacional foi um tema que os incentivou a votar, enquanto uma proporção semelhante referiu a defesa da democracia e do Estado de Direito como um fator decisivo. A migração, o ambiente e as alterações climáticas e a defesa e segurança da UE ocupam, em conjunto, o quinto lugar na lista das questões mais mencionadas. 2 em cada 3 inquiridos mostraram-se otimistas quanto ao futuro da União, sendo a adesão à UE vista como positiva. 7 em cada 10 pessoas consideram que o seu país beneficiou de ser membro da UE, um número que se manteve estável nos últimos anos. De um modo geral, os cidadãos consideram que a pertença à União Europeia beneficia o seu país por 4 razões fundamentais. A principal razão que apontaram foi o aumento da cooperação entre os Estados-membros. Em segundo lugar, afirmaram que a UE contribui para proteger a paz e reforçar a segurança. A terceira razão mais popular foi o facto de a UE contribuir para o crescimento económico e a quarta, o facto de criar novas oportunidades de trabalho. A confiança na democracia parlamentar europeia manteve-se particularmente elevada. 42% dos cidadãos da UE inquiridos têm uma imagem positiva do Parlamento Europeu, a mais alta percentagem alguma vez registada. O estudo sugere também que votar nas eleições europeias se tornou um hábito democrático para muitos cidadãos. Quando questionados sobre os motivos pelos quais votaram, quase metade dos eleitores declarou que o faz sempre, enquanto 4 em cada 10 afirmaram ser o seu dever enquanto cidadãos. O Parlamento Europeu encomendou o inquérito à agência de sondagens Verian, que o realizou entre junho e julho de 2024. Participaram mais de 26 mil inquiridos dos 27 Estados-membros. Este podcast foi-lhe apresentado pelo Parlamento Europeu. Pode ouvir mais podcasts na Rádio Europarl.
1: Få mennesker har som Melina Mercouri formået at forene en strålende kunstnerisk karriere med en magtfuld politisk karriere. Hun var en berømt skuespiller og en international filmstjerne, før hun blev et politisk ikon efter statskuppet i Grækenland i 1967. Hun rejste verden rundt og fordømte diktaturet og forsvarede demokratiet. Efter regimets fald blev hun Grækenlands længst siddende kulturminister og et stiftende medlem af partiet Den Panhellenske Socialistiske Bevægelse.
2: Mercouri arbejdede utrætteligt på at øge den kulturelle bevidsthed i Europa, og hendes aftryk lever videre gennem initiativer som Den Europæiske Kulturhovedstad og Melina Mercouri-fonden. Du lytter til Historie og Fakta, Europaparlamentets podcast om EU's grundlæggelse. Denne episode indgår i en serie om de mennesker, der formede Europa, dets identitet og dets værdier. Med andre ord, EU's grundlæggere.
1: Amalia Maria Mercouri blev født i Athen i 1920. Efter at have afsluttet teaterskolen, blev hun hurtigt en førende teaterskuespiller. Hendes gennembrud blev hendes rolle i teaterstykket Omstigning til Paradis i 1949, og kort efter vandt hun Marika Kotopoli-prisen for bedste kvindelige skuespiller.
2: Hendes første film, Stella, instrueret af Michalis Kakuyannis, høstede ros ved Cannes Filmfestival i 1956. Det var her, hun mødte den amerikanske filmskaber Jules Dassin, som senere hen blev hendes mand og samarbejdspartner. I 1960 vandt hun prisen for bedste kvindelige skuespiller i Cannes for sin præstation i Aldrig om søndagen, en film, som modtog 5 Oscar-nomineringer.
1: Den 21. april 1967, mens hun optrådte i New York, fandt Mercouri ud af, at en gruppe hærofficerer havde taget magten i Grækenland og oprettet den græske junta, også kendt som oberststyret. Fra da af gjorde hun brug af enhver mulighed for at fordømme juntaen på scenen og gentage sit slogan, demokratiet vil vinde.
2: Gennem regimens 7-årige styre førte hun kampagne over hele verden og krævede demokratiets tilbagevenden. Obersterne fratog hende hendes græske statsborgerskab, et træk, der kun forstærkede hendes beslutsomhed. I et efterfølgende interview beskrev hun hændelsen på følgende måde.
1: En nat klokken 4 ringede Daily Mail til mig og sagde, de har frataget dig dit statsborgerskab. Jeg var den første person, de gjorde det mod. Jeg var endnu ikke helt vågen og talte ikke engang flydende engelsk, men jeg svarede, jeg blev født som græker. Han blev født som fascist og vil dø som fascist. Jeg blev født som græker og vil dø som græker.
2: På trods af trusler og sågar et morforsøg, vaklede hendes ånd aldrig. Hun fortsatte sin kamp gennem taler, koncerter og interviews, indtil demokratiet blev genoprettet i 1974.
1: Tilbage i Grækenland hjalp Mercouri med at stifte partiet Den Panhellenske Socialistiske Bevægelse, og hun blev valgt til parlamentet i 1977. Da Den Panhellenske Socialistiske Bevægelse vandt valget i 1981, blev hun kulturminister. Hun var den første kvinde i denne stilling, og er den dag i dag den længst siddende kulturminister i Grækenlands historie.
2: Som minister transformerede hun kulturlivet. Hun introducerede fri adgang til museer for græske statsborgere, fremmede uddannelse gennem kulturarv og lancerede store projekter såsom det byzantinske museum i Thessaloniki. Hun begyndte også på sin berømte kampagne for tilbageleveringen af Parthenon-skulpturerne.
3: Shakespeare mean to England? St. Paul's Cathedral.
1: Hvad betyder Shakespeare for England? St. Paul's Katedral. Hvad betyder Taj Mahal for Indien? Hvad betyder malerierne i det Sixtinske Kapel for Italien? Parthenon-skulpturerne er vores stolthed. De er vores identitet. De er bindeledet mellem nutiden og græsk fortræffelighed. De er kreationer, som er synonyme med vores forståelse af demokrati og frihed. Synonymous with our concepts of
2: democracy and freedom. Hendes mest varige aftryk på EU er etableringen af initiativet vedrørende europæiske kulturhovedsteder. Efter at Mercouri fik overtalt EU's kulturminister til at gøre kultur central for EU's identitet, blev Athen i 1985 den første europæiske kulturhovedstad. Hun tilskyndede også til at skabe kulturelle bånd til Østeuropa, endda før jerntæppets fald.
1: I starten af 1990'erne bragte hun skuespil og politik sammen igen. Da Den Panhellenske Socialistiske Bevægelse vendte tilbage til magten i 1993, påtog hun sig igen rollen som kulturminister og fokuserede på at knytte kultur sammen med uddannelse.
2: Melina Mercouri døde i New York i 1994. Hendes begravelse var en statsbegravelse, der viste, hvor meget det græske folk holdt af hende. I dag lever hendes vision videre gennem Melina Mercouri-fonden, som fremmer græsk kultur verden over. Siden 2007 har fonden årligt tildelt Melina Mercouris teaterpris til en ung skuespillerinde, sammen med Melinas signaturbrosje, som overdrages fra venner til venner og holder hendes ånd i live på scenen.
1: For Melina Mercouri handlede det aldrig om titler eller priser. Det handlede om kærlighed. Hendes kærlighed til Grækenland og den kærlighed, hun fik retur. Hendes stemme og vision er den dag i dag til inspiration for flere generationer.
2: Denne podcast er produceret af Europaparlamentet.
4: Здравейте! Аз съм Калина, български междукултурен и езиков специалист, преводаческата служба на Европейския парламент, най-многоезичният парламент в света. Ние правим преводи на всички 24 официални езика на Европейския съюз всеки ден. Това означава, че превеждаме не само на широко разпространените езици, като английски и френски, но също и на ирландски, малтийски, латвийски, естонски, словенски и много други езици. Причината е, че демокрацията означава и зачитане на езиковото многообразие. Могат ли езиците, които се говорят от по-малко хора, наистина да се развиват в Европейския съюз? Отговорът е да. Това до голяма степен се дължи на широк спектър от инициативи, предназначени да популяризират най-слабо разпространените европейски официални езици. В Европа се говорят повече от 200 езика. От всички тях, само 24 са официални езици на Европейския съюз. Някои езици, като немски, френски и италиански, са широко разпространени в рамките на целия съюз, а дори и извън него. Други, като ирландски и малтийски, се говорят от по-малко хора, но те имат същия официален статус и са също толкова ценени. И това не е изненадващо. Европейският съюз е изграден върху идеята за единство в многообразието. Тази идея е толкова дълбоко вкоренена в ценностите на съюза, че той я е приел като свое мото. В основата й стои едно силно послание. Езиковото многообразие не е пречка, а богатство – то заслужава да бъде опазвано, насърчавано и чествано. А сега, нека разгледаме и правното основание. Има два ключови правни текста, в които много ясно се посочва ангажиментът на Съюза към езиковото многообразие. Първият е член 22 от Хартата на основните права на Европейския съюз, който гласи, че Съюзът зачита културното, религиозното и езиковото многообразие. Вторият е член 3 от Договора за Европейския съюз, който гласи: Съюзът зачита богатството на своето културно и езиково многообразие и следи за опазването и развитието на европейското културно наследство. Това не са празни думи. Тези разпоредби формират правната основа на редица конкретни действия. Например, Европейският съюз прие препоръка на съвета да бъде насърчено изучаването на поне два езика в допълнение към майчиния. Това може да звучи доста амбициозно, но не и за хората в съюза. Според проучване на Евробарометър от 2024 година, над 8 от всеки 10 европейски граждани смятат, че всеки трябва да говори поне един чужд език. А сега, нека видим как ангажиментът на Съюза към езиковото многообразие се изпълнява всеки ден в Европейския парламент. Тук всички 24 официални езика се третират еднакво. Всяка реч от пленарните заседания на парламента се превежда устно в реално време и всеки закон се превежда писмено на всички официални езици на Европейския съюз. За да си представите за какъв мащаб става дума, ето ви следния пример. Всяка година Службата за писмени преводи на Европейския парламент превежда обем текстове, равен на купчина документи, която е висока колкото Айфеловата кула. Ако сте преводач, студент или просто се интересувате от езици, ще се радвате да научите, че имате достъп до базата IATE – Интерактивна терминология за Европа. Това е официалната терминологична база данни на Европейския съюз. Тя е огромна, с над 8 милиона термина в рамките на 1,2 милиона вписвания. Това е най-голямата многоезична терминологична база данни в света. Тя обхваща всичките 24 официални езика и включва дори латински. Подкрепата на Европейския съюз за езиците обаче не се ограничава само до неговите институции. Тя стига много по-далеч – в класни стаи, театри, библиотеки и онлайн пространства, където езиците оживяват чрез образованието, културата и творчеството. Повечето хора познават Еразъм Плюс като европейска програма за обмен на студенти. Но не всеки знае, че някои проекти имат за цел да популяризират езици, които не са толкова широко разпространени. Тези творчески и иновативни проекти често включват училища, университети и културни асоциации. Те представят различни начини да се даде възможност на местни общности да продължават да използват и изучават своя език. Да разгледаме два примера от Словакия и Ирландия. Първият е проект, ръководен от университета в Търнава, Словакия, партньорство с университети в Сърбия и Словения. Той има за цел да подобри начина, по който словашкият език се преподава в чужбина. Инициативата разработва ефективни методи на преподаване и учебни програми, особено в региони, където словашкият се говори като малцинствен език. Вторият пример е Wiki Women – Жени Wiki. Това е проект, който обединява училища, езикови организации и фондации на Уикипедия от по-малко разпространени езици. Благодарение на тази инициатива, студенти в Ирландия направиха проучване относно жени с забележителни постижения, които все още не са били включени в Уикипедия и написаха нови статии за тях на ирландски език. Целта беше да се подобрят цифровите умения, да се насърчи равенството между половете и да се спомогне за съживяването на ирландския език. Той е първият официален език на Ирландия, както и един от официалните езици на Европейския съюз. Но се говори ежедневно от относително малка част от населението и се счита за застрашен. Може би сте чували за датския филм Another Round, в буквален превод Още едно, или за малтийския роман Името на бащата и на сина, както и за форума за документални филми от региона на Балтийско море. Но знаете ли какво е общото между тях? Всички те са получили подкрепа по програма Творческа Европа. С бюджет от над 2 милиарда евро за периода от 2021 до 2027 година, Творческа Европа е водещата програма на Европейския съюз за подпомагане на секторите на културата и творчеството. Тя осигурява финансиране за театри, кино, издателска дейност, фестивали и широк спектър от артистични инициативи, като всички те с акцент върху езиковото и културното многообразие. Една от ключовите й дейности е подкрепата за превода и разпространението на литературни произведения в цяла Европа. От 2014 до 2020 година програмата съфинансира превода и популяризирането на над 3500 книги, като също така подкрепи истории, написани на по-малко говорени езици, така че да намерят читатели отвъд националните си граници. Програмата Творческа Европа също така предоставя подкрепа за субтитрирането и дублирането на филми, като осигурява кино, достъпно на всички 24 официални езика на Европейския съюз, включително и тези, които се говорят от по-малки общности. Освен това, тя финансира международни проекти и фестивали за културно сътрудничество, като дава възможност на стотици писатели, филмови дейци, преводачи и творци да достигнат до нова публика и да работят зад граница. По този начин, Творческа Европа подкрепя достъпа до култура и художествено изразяване на всеки от езиците на Съюза, независимо от броя на носителите на езика. Без значение дали сте част от малцинствена езикова общност или просто сте любопитни да научите повече, можете да проучите възможностите, които се предлагат чрез програмите като Еразъм Плюс и Творческа Европа. А тук, в Радио Юропарл, ние също имаме роля, като изготвяме всички наши подкастове на български, както и на другите 23 официални езика на Европейския съюз. Това е още един начин, по който Европейският парламент насърчава приобщаването, достъпността и равното участие на всички граждани. Чухте подкаст, изготвен от Радио Юропарл, многоезичното уеб-радио на Европейския парламент.
5: The EU's agriculture sector relies heavily on migrant workers. At its best, the use of migrant labor allows producers to keep costs down while providing quality seasonal jobs. But at its worst, it opens the door to the exploitation and abuse of some of Europe's most vulnerable people. You're listening to Raising the Game, Better Legislation, and this episode is about women migrant workers in agriculture in the EU, the need for a human rights and gender-based approach. A number of factors combine to make migrants particularly vulnerable to exploitation. Often, their legal or economic position means they have no choice but to submit to various kinds of exploitation or abuse. The need to provide for a family or the need to keep a job in order to fulfill visa requirements can create a dependency on employers and can lead migrant workers to tolerate abusive or irregular working conditions. The free movement of EU workers is a fundamental right and entails the abolition of any discrimination as regards working conditions. Nevertheless, a European Parliament study of conditions on Italian and Spanish farms found that an EU passport is no guarantee of protection against exploitation in the EU's agriculture sector. According to this study, some of the most vulnerable migrant workers are from the EU's eastern member states, especially Romania, and they are women. Even though women make up a minority of migrant agricultural workers, their risk of exploitation or abuse is compounded by particular gender dynamics. The study found that many Romanian women suffer sexual blackmail from their employers, and that those with family commitments are most vulnerable, as children provide extra leverage to their abusers. A lack of adequate housing for migrant workers in rural areas also adds to the vulnerability of women, some of whom suffer sexual exploitation in makeshift workers' camps. In the study, Parliament calls for a concerted effort to change the economic model that relies on the vulnerability of workers, but also for a gender and human rights-based approach to ending exploitation in agriculture. This should start with the collection of data on the exploitation of migrant workers in the agricultural sector and develop to include, among other things, the improvement of housing conditions and access to justice. And not least, the implementation of more effective transparency measures and labour inspections. In the context of the pandemic, the European Parliament adopted a resolution on the protection of seasonal workers and called on the Commission to propose long-term solutions to fight abusive practices and protect victims. The Commission responded to this call by issuing new guidelines on the protection of seasonal workers and announcing further action. This broadcast is brought to you by the European Parliament. You can find out more on the EP Think Tank website.
6: Euroopan integraation edistäminen, ihmisten kannustaminen äänestämään ja paikallisten haasteiden ratkaiseminen. Nämä ovat kaikki esimerkkejä EU:n ensisijaisista poliittisista tavoitteista. Kuulemme niistä jatkuvasti. Mutta totta puhuen, etenkin nuorten arkipäivässä nämä aiheet voivat tuntua kaukaisilta ja saavuttamattomilta. Pyrkiessään tavoittamaan enemmän nuoria, Euroopan komissio teki entisestä Euroopan vapaaehtoispalvelusta suuremman kokonaisuuden, joka sai nimekseen Euroopan solidaarisuusjoukot. Ohjelman tarkoituksena on osallistaa nuoria Euroopan tulevaisuuden rakentamiseen. Se perustuu kolmeen päätavoitteeseen: nuorten osallistaminen, verkostoituminen ja voimaannuttaminen. Entinen Euroopan parlamentin jäsen Mikaela Šojdrová kertoo, miten tämä aloite auttaa nuoria ryhtymään aktiivisiksi kansalaisiksi.
7: The main objective of this program...
8: Ohjelman päätavoitteena on lisätä nuorten ja organisaatioiden osallistumista solidaarisuustoimintaan, pääasiassa vapaaehtoistyöhön. Osallistujat saavat tilaisuuden hankkia kokemusta vapaaehtoistyöstä ja aloittaa jatkuvan toiminnan aktiivisina kansalaisina. Ja vielä parempaa on luvassa. Euroopan solidaarisuusjoukkoihin on nyt lisätty uusi tehtäväalue, humanitaarinen apu. Tämä tarkoittaa, että voit tehdä vapaaehtoistyötä paitsi EU:ssa, myös eri yhteisöissä ympäri maailmaa osana kasvavaa maailmanlaajuista verkostoa. Nuoriso-, kulttuuri- ja urheiluasioista vastannut entinen EU-komissaari Tibor Navracsis kuvailee tätä merkittävänä edistysaskeleena.
9: At a time of rising discord and widening cultural gaps between countries.
6: Maiden ja jopa yhteisöjen välisten erimielisyyksien ja kulttuurierojen kasvaessa tämä on tärkeämpää kuin koskaan. Haluamme vahvistaa ja kehittää sitä, mitä olemme jo saavuttaneet tässä vaiheessa. Yksi tärkeä uutuus on se, että tuomme myös humanitaarisen avun vapaaehtoistyötä. Tämä voi olla alku aidosti maailmanlaajuisen vapaaehtoistyöverkoston luomiselle.
9: This can be the start of creating a truly global volunteering community.
6: Mitä tämä tarkoittaa sinulle? Jos olet 18-30-vuotias, voit ilmoittautua osallistumaan hankkeisiin yli 60 eri maassa ja alueella. Kaikki hankkeet on jaoteltu maan, aiheen ja alkamispäivän mukaan. Löydät kaiken tarvitsemasi Euroopan nuorisoportaalista. Jos et ole varma, mistä aloittaa, voit tehdä testin, joka auttaa löytämään sinulle sopivia aktiviteetteja. Voit hakea kolmeen erityyppiseen Euroopan solidaarisuusjoukkojen hankkeeseen: vapaaehtoistyö, solidaarisuushankkeet ja humanitaarisen avun vapaaehtoistyö. Huomaa, että uusi humanitaarisen avun ala on avoin alle 35-vuotiaille vapaaehtoisille. Kaikista avoimista hankkeista ilmoitetaan keskeiset tiedot, kuten alkamispäivä, kesto ja hakuaika. Löydä tärkeitä tietoja hakukelpoisuudesta, vaadituista taidoista ja tietysti siitä, millaista työtä tulet tekemään. Hakiessasi sinun on yleensä toimitettava kaksi asiaa: CV, jossa voit kokemuksesi lisäksi kertoa harrastuksistasi ja ryhmätoiminnastasi, sekä motivaatiokirje, jossa voit kertoa, miksi hanke on sinulle tärkeä. Euroopan solidaarisuusjoukkojen ohjelmakoordinaattori Elena Degan jakoi tämän neuvon epävirallisen oppimisen tärkeydestä.
8: Tärkeintä on keskittyä motivaatiokirjeeseen, koska kyseessä on vapaaehtoistyö, laajaa työkokemusta ei vaadita. Sen sijaan tärkeää on motivaatiosi toimia aktiivisesti Euroopan tasolla. Harrastukset, aiempi kokemus ryhmätoiminnasta tai henkilökohtaiset kiinnostuksen kohteet ovat usein työkokemusta tärkeämpiä.
6: Aivan ensimmäiseksi jätät hakemuksesi. Jos pääset jatkoon, tukiorganisaatio ottaa sinuun yhteyttä. Seuraavaksi on haastattelu, jossa saat tietoja työehdoista ja hallinnollisista seikoista sekä matkakulujen korvauksista, viisumivaatimuksista ja mahdollisesti asuinpaikastasi. Kun kaikki yksityiskohdat on sovittu ja olet ilmoittanut osallistuvasi, matkasi alkaa virallisesti. Saat tukea myös niin kutsutusta vapaaehtoisten tukiverkostosta. Se koostuu organisaatioista ja ihmisistä, jotka auttavat vapaaehtoisia prosessin aikana. Tukiverkostoon kuuluvat tukiorganisaatiosi kotimaassasi, joka auttaa sinua valmistautumisessa, tarjoaa koulutusta ja hyväksyy hankkeen. Isäntäorganisaatio, joka ottaa sinut vastaan, tarjoaa majoituksen, ateriat, pienen korvauksen ja matkatuen. Paikallinen mentori, joka auttaa sinua sopeutumaan uuteen kulttuuriin ja selviytymään haasteista. Ja kansallinen toimisto, joka valvoo ja tarkistaa, että kaikki on Euroopan solidaarisuusjoukkoja koskevien vaatimusten mukaista. Kuten näet, et ole yksin. Saavuttuasi teet työtä yleensä 30-38 tuntia viikossa. Kyse ei ole kuitenkaan pelkästä työnteosta, vaan saat myös kokea muita elämyksiä. Euroopan solidaarisuusjoukkojen hankkeet tarjoavat sukelluksen toiseen kulttuuriin. Voit kokea yhteyden tunnetta sekä paikallisiin että EU:n arvoihin. Tarvitsetko apua paikallisen kielen kanssa? Ei hätää, voit osallistua verkossa ilmaisilla kielikursseilla kaikilla EU:n virallisilla kielillä. Jotta sopeutumisesi sujuu hyvin ja saat kaiken irti kokemuksesta, ohjelmaan kuuluu ohjausta ja tukea kahdessa keskeisessä vaiheessa, alkuvalmennuksessa ja väliarvioinnin yhteydessä. Alkuvalmennuksen aikana tapaat muita vapaaehtoisia, luot tukiverkostoja ja saat vinkkejä uuteen elämään sopeutumiseen. Väliarvioinnin yhteydessä voit pohtia toimintaasi, jakaa kokemuksiasi ja suunnitella seuraavia askeleitasi. Tavoitteena on, että kehityt sekä henkilökohtaisesti että ammatillisesti.
8: Joillekin vapaaehtoisille toiminta Euroopan solidaarisuusjoukoissa on vasta alkua. Esimerkkinä voi mainita Adrian Kobon. Hän kertoo, että hänen kokemuksensa joukoissa avasi hänelle tien harjoittelupaikkaan Euroopan parlamentissa.
10: Lo bonito del voluntariado es que cada persona tiene una razón por la que está ahí.
6: Vapaaehtoistyössä on hienoa se, että jokaisella on oma syynsä liittyä mukaan. Riippumatta motivaatiostasi, haluatpa sitten hakea tulevaa vapaaehtoistyöhön, jatkaa opintoja tai viettää välivuoden selvittääksesi ajatuksiasi, Euroopan solidaarisuusjoukkojen hienous on siinä, että saat tarvittavat välineet, jotta voit tuntea olosi merkitykselliseksi hankkeessa, riippumatta tavoitteestasi tai syystäsi osallistua. Ja ennen kaikkea, todella tärkeää on, että riippumatta siitä, minkä polun haluat valita myöhemmin, saat tarvitsemasi tiedot, kontakteja ja kaiken, mitä tarvitset eteenpäin pääsemiseksi. Katsopa asiaa miltä kantilta tahansa. Kyse on mahdollisuudesta tutustua uusiin paikkoihin, luoda kontakteja, saada uusia näkökulmia ja laajentaa näköaloja, mikä on mielestäni kaikkein tärkeintä.
10: Tener una nueva perspectiva y sobre todo abrirte horizontes, yo creo que es lo más importante.
6: Euroopan solidaarisuusjoukkojen hanke on enemmän kuin pelkkä rivi ansioluettelossa. Kroatiassa vapaaehtoistyötä tehneelle Carmen Sansille se merkitsi todellista henkilökohtaista kasvua.
11: Sobre todo ha sido un viaje muy introspectivo, ¿no? Porque
8: ennen kaikkea se on ollut syvällinen itsetutkiskelun matka. Ammatillisen osaamiseni syventämisen lisäksi olen myös huomannut, että on asioita, joista nautin todella paljon. Esimerkiksi ennen pelkäsin kauheasti julkista puhumista, mutta nyt pidän siitä paljon. Olen täysin voittanut esiintymisjännitykseni, jos pystyin opettamaan espanjaa kroatialaisille teini-ikäisille. Mikään ei voi estää minua elämässä. Olen kokenut valtavan henkilökohtaisen kasvun ja saanut paljon itseluottamusta. Uskon todella, että on ehdottoman tärkeää astua ulos mukavuusalueeltaan ja kokeilla jotain uutta vieraassa maassa.
6: Euroopan solidaarisuusjoukkojen tarjoama kokemus ei rajoitu pelkästään hankkeisiin. Se on toimintaa, jossa sinä, tarinasi, kasvusi ja oma paikkasi Euroopassa ovat pääosassa. Saat lisätietoja Euroopan solidaarisuusjoukkojen verkkosivustolta. Voit löytää sieltä myös seuraavan suuren seikkailusi. Podcastin toimitti Euroopan parlamentin nettiradio Europol Radio.
12: Schengen. Schengen. Ο χώρος Schengen καλύπτει σήμερα τα εδάφη 27 χωρών στην Ευρώπη. 23 από τις χώρες αυτές είναι κράτη-μέλη της Ευρωπαϊκής Ένωσης, ενώ συμμετέχουν επίσης η Ισλανδία, το Λίχτενστάιν, η Νορβηγία και η Ελβετία. Μέσα στο χώρο αυτό μπορεί κανείς να ταξιδεύει ελεύθερα από τη μία χώρα στην άλλη, χωρίς να περνάει από συνοριακούς ελέγχους. Και αυτό ανεξάρτητα από το αν διασχίζει τα σύνορα στη στεριά, στη θάλασσα ή στον αέρα. Έλεγχοι γίνονται μόνο στα εξωτερικά σύνορα, δηλαδή όταν θέλει να περάσει κανείς από μια χώρα Σέγγεν σε μια χώρα εκτός Σέγγεν. Αυτό συμβαίνει, για παράδειγμα, όταν ταξιδεύει κανείς από την Πολωνία στην Ουκρανία ή το αντίστροφο. Ο χώρος Σέγγεν απέκτησε πρόσφατα πολλά καινούρια μέλη. Την 1η Ιανουαρίου του 2023 εντάχθηκε στο χώρο Σέγγεν η Κροατία. Επιπλέον, στα τέλη της ίδιας χρονιάς, δηλαδή τον Δεκέμβριο του 2023, τα κράτη-μέλη αποφάσισαν ομόφωνα να καταργήσουν από τις 31 Μαρτίου του 2024 τους συνοριακούς ελέγχους στα αεροδρόμια και τα λιμάνια της Βουλγαρίας και της Ρουμανίας. Το πότε θα καταργηθούν οι έλεγχοι και στα χερσαία σύνορα θα αποφασιστεί κάποια στιγμή στο μέλλον. Αυτό σημαίνει ότι μόλις 2 κράτη-μέλη της Ευρωπαϊκής Ένωσης δεν ανήκουν στο χώρο Σέγγεν. Είναι η Κύπρος και η Ιρλανδία. Γιατί μεν Κύπρο βρίσκεται αυτή την περίοδο σε εξέλιξη μια διαδικασία αξιολόγησης Σέγγεν. Με άλλα λόγια δηλαδή, αξιολογείται αυτόν τον καιρό κατά πόσο η χώρα πληρεί τις προϋποθέσεις για να ενταχθεί σε αυτή τη ζώνη όπου δεν διεξάγονται συνοριακοί έλεγχοι. Η Ιρλανδία, από την άλλη πλευρά, δεν είναι νομικά υποχρεωμένη να ενταχθεί στο χώρο Σέγγεν. Ωστόσο, αν το θελήσει, η χώρα μπορεί να υποβάλει αίτηση ένταξης ανά πάσα στιγμή. Σε αυτό το σημείο, είναι σημαντικό να αναφέρουμε ότι όλοι οι πολίτες της Ευρωπαϊκής Ένωσης έχουν το δικαίωμα να μετακινούνται και να ταξιδεύουν ελεύθερα εντός της Ευρωπαϊκής Ένωσης, ανεξάρτητα από το αν η χώρα τους ανήκει στο χώρο Σέγγεν ή όχι. Αυτό σημαίνει ότι αν είστε πολίτης της Ευρωπαϊκής Ένωσης και ταξιδεύετε από ένα κράτος μέλος που ανήκει στο χώρο Σέγγεν σε ένα άλλο που δεν ανήκει, θα υποβληθείτε σε έναν στοιχειώδη έλεγχο απλώς και μόνο για να εξακριβωθεί η ταυτότητά σας.
13: Libre circulation des personnes.
14: Schengen.
15: Schengen.
14: Schengen.
15: Schengen.
14: It's based on co-decision.
15: Problems at the border.
16: Und dann werden wir unsere Grenzen schließen.
17: Under what conditions could borders temporarily be reinstalled? Lot of anxiety about Schengen.
0: Όσον αφορά τους υπηκόους τρίτων χωρών, οι χώρες του Σέγγεν έχουν θεσπίσει ενιαίους κανόνες και διαδικασίες για τις θεωρήσεις βραχίας διαμονής. Οι θεωρήσεις βραχίας διαμονής δίνουν το δικαίωμα στους κατόχους τους να κυκλοφορούν ελεύθερα εντός του χώρου Σέγγεν για έως και 3 μήνες και εκδίδονται ανά εξάμηνο. Ωστόσο, δεν είναι όλοι οι υπήκοοι τρίτων χωρών υποχρεωμένοι να κάνουν αίτηση για θεώρηση Σέγγεν. Για παράδειγμα, οι Αμερικανοί και οι Αυστραλοί πολίτες απαλλάσσονται από αυτή την υποχρέωση.
14: Σέγγεν.
15: Σέγγεν.
14: Σέγγεν.
15: Σέγγεν.
0: Βέβαια, όλα τα παραπάνω δεν σημαίνουν ότι δεν θα υποβληθείτε ποτέ σε κανέναν απολύτως έλεγχο όταν ταξιδεύετε. Είναι σημαντικό να ξέρει κανείς ποια είναι η διαφορά ανάμεσα στους συνοριακούς ελέγχους και τους ελέγχους ασφαλείας. Έλεγχοι ασφαλείας είναι αυτοί που γίνονται, για παράδειγμα, στα αεροδρόμια και σε αυτούς τους ελέγχους υποβάλλονται όλοι, ακόμη και όσοι ταξιδεύουν μέσα στο χώρο Σέγγεν. Κάθε επιβάτης μπορεί να κληθεί να επιδείξει κάποιο έγγραφό του που να πιστοποιεί την ταυτότητά του, ώστε να αποδείξει στην ουσία ότι είναι ο νόμιμος κάτοχος του εισιτηρίου του. Αξίζει επίσης να σημειώσουμε εδώ ότι κάθε χώρα που συμμετέχει στο σύστημα Σέγγεν μπορεί να επαναφέρει τους συνοριακούς ελέγχους σε εξαιρετικές περιπτώσεις. Για παράδειγμα, αν έχει διαπιστώσει ότι υπάρχει σοβαρή απειλή για τη δημόσια τάξη ή την εσωτερική του ασφάλεια. Και αυτό δεν είναι απλώς μια θεωρητική δυνατότητα. Έχει γίνει αρκετές φορές στην πράξη. Όπως για παράδειγμα, όταν η Γαλλία βρέθηκε στο στόχαστρο τρομοκρατικών επιθέσεων. Ή και πιο πρόσφατα, στην πανδημία του κορονοϊού, όπου, όπως θυμόμαστε όλοι, οι χώρες έκαναν αυστηρούς ελέγχους στα σύνορά τους.
14: Schengen.
15: Schengen.
14: Schengen.
15: Schengen.
0: Όλα αυτά σημαίνουν ότι στόχος του Σέγγεν δεν είναι απλώς να διευκολύνει τις μετακινήσεις από χώρα σε χώρα, αλλά και να προστατεύει την ασφάλεια σε όλες τις χώρες που συμμετέχουν. Για λόγους ασφαλείας, μάλιστα, έχει δημιουργηθεί το σύστημα πληροφοριών Σέγγεν. Μια ειδική βάση δεδομένων, στην οποία η αστυνομία και άλλες δημόσιες αρχές μπορούν να εισάγουν και να επαληθεύουν πληροφορίες, όπως είναι για παράδειγμα πληροφορίες για αγνοούμενα ή καταζητούμενα πρόσωπα. Πρόκειται με άλλα λόγια για μια πλατφόρμα που δίνει τη δυνατότητα στις αρχές επιβολής του νόμου των διαφόρων χωρών να συνεργάζονται μεταξύ τους και έτσι η πλατφόρμα αυτή βοηθά να διατηρείται ένα υψηλό επίπεδο ασφάλειας, ιδίως όσον αφορά τα εξωτερικά σύνορα του χώρου Σέγγεν. Πώς όμως προέκυψε αυτός ο χώρος Σέγγεν? Η αρχή έγινε το 1985, όταν 5 κράτη-μέλη της Ευρωπαϊκής Ένωσης αποφάσισαν να καταργήσουν τους ελέγχους στα εσωτερικά του σύνορα. Κινητήρια δύναμη ήταν και σε αυτή την περίπτωση οι προσπάθειες για την ευρωπαϊκή ολοκλήρωση μετά το Δεύτερο Παγκόσμιο Πόλεμο. Βασικός στόχος της πρωτοβουλίας ήταν να καλλιεργηθεί η αμοιβαία εμπιστοσύνη μεταξύ των κρατών μελών μέσω της κατάργησης των συνόρων. Το όνομα Σέγγεν
15: προέρχεται από την κομμόπολη Σέγγεν στο Λουξεμβούργο, όπου τα πέντε ιδρυτικά κράτη υπέγραψαν την αρχική συμφωνία. Ο χώρος Σέγγεν βασίζεται νομικά σε αυτό που έχει καθιερωθεί να ονομάζεται κεκτημένο Σέγγεν. Πρόκειται στην ουσία για όλες τις συμφωνίες και τους κανόνες που έχουν θεσπιστεί γύρω από την κατάργηση των συνόρων και που εδώ και πάνω από 25 χρόνια αποτελούν αναπόσπαστο τμήμα του δικαίου της Ευρωπαϊκής Ένωσης, αφού ενσωματώθηκαν σε αυτό με τη συνθήκη του Άμστερνταμ. Σήμερα, σχεδόν 40 χρόνια μετά την υπογραφή της πρώτης συμφωνίας Σέγγεν, πάνω από 400 εκατομμύρια άνθρωποι που ζουν εντός του χώρου αυτού μπορούν να μετακινούνται και να ταξιδεύουν ελεύθερα. Ο χώρος Σέγγεν δεν διευκολύνει απλώς την ελεύθερη κυκλοφορία των ανθρώπων, είτε αυτοί ταξιδεύουν για επαγγελματικούς λόγους είτε για λόγους αναψυχής, αλλά τονώνει επίσης και την οικονομία της Ευρώπης, βελτιώνοντας την ποιότητα της καθημερινής μας ζωής. Και αυτό τον καθιστά ένα από τα μεγαλύτερα επιτεύγματα του ευρωπαϊκού εγχειρήματος.
18: Woran denken Sie, wenn Sie das Wort Parlament hören? Einige denken dabei zuerst an das Europäische Parlament. Anderen kommt wiederum als erstes das Parlament ihres Heimatstaats in den Sinn. Für manche ist der Unterschied vielleicht gar nicht so klar. Parlament bleibt Parlament, oder? Nicht ganz. In diesem Podcast erfahren Sie mehr über die Rollen der verschiedenen Parlamente und darüber, wie sie zusammenarbeiten. Welche Rolle die Parlamente der Mitgliedstaaten innerhalb der EU spielen, wurde zum ersten Mal im Vertrag von Lissabon beschrieben, der im Jahr 2007 unterzeichnet wurde. Eines ist klar, es ist keine Nebenrolle. Ganz im Gegenteil. Unter anderem können die nationalen Parlamente Gesetzesvorhaben der EU darauf prüfen, ob sie dem Subsidiaritätsprinzip entsprechen, also ob es sich tatsächlich um Angelegenheiten handelt, die auf EU-Ebene besser geregelt werden können als auf nationaler, regionaler oder lokaler Ebene durch die Mitgliedstaaten. Das Ziel ist dabei, möglichst bürgernah zu bleiben. Eine gute und regelmäßige interparlamentarische Zusammenarbeit innerhalb der EU ist ausgesprochen wichtig. Das Europäische Parlament und die Parlamente der Mitgliedstaaten entscheiden gemeinsam, wie sie diese Zusammenarbeit gestalten und fördern wollen. Einmal im Jahr kommen die Vorsitzenden der Parlamente aller Mitgliedstaaten mit dem Präsidenten bzw. der Präsidentin des Europäischen Parlaments zusammen, um zu besprechen, wie genau diese Zusammenarbeit aussehen soll. Für Angelegenheiten, die etwas mit den Beziehungen zu den Parlamenten der Mitgliedstaaten zu tun haben, ist die Konferenz der Präsidenten des Europäischen Parlaments zuständig. Diese besteht aus dem Präsidenten bzw. der Präsidentin des Europäischen Parlaments und den Fraktionsvorsitzenden. An den Sitzungen der Konferenz der Präsidenten nimmt außerdem jeweils ein Vertreter bzw. eine Vertreterin der fraktionslosen Mitglieder teil, allerdings ohne Stimmrecht. Es gibt auch noch eine weitere wichtige Konferenz, nämlich die Konferenz der Ausschüsse für Unionsangelegenheiten der Parlamente der Europäischen Union, kurz COSAC, also COSAC. Im Rahmen der COSAC-Tagungen kommen Mitglieder der Parlamentarischen Ausschüsse für EU-Angelegenheiten der nationalen Parlamente mit Abgeordneten des Europäischen Parlaments zusammen. Ziel ist, den Abgeordneten der nationalen Parlamente zu ermöglichen, sich über aktuelle Themen mit europäischer Tragweite auszutauschen und Fragen im Zusammenhang mit der Rolle der nationalen Parlamente innerhalb der EU zu erörtern. Die COSAC kann Schlussfolgerungen und Beiträge verabschieden. Diese sind jedoch für die nationalen Parlamente nicht bindend. COSAC-Tagungen finden zweimal im Jahr statt. Jedes Parlament, also die Parlamente aller Mitgliedstaaten und das Europäische Parlament, wird dabei von bis zu 6 Mitgliedern vertreten. An den Tagungen der COSAC können außerdem die Parlamente der EU-Beitrittskandidaten und Parlamente anderer europäischer Staaten als Beobachter teilnehmen, also zum Beispiel das ukrainische Parlament. Im Europäischen Parlament gibt es darüber hinaus eine eigene Direktion für die Beziehungen zu den nationalen Parlamenten. Diese Direktion dient sozusagen als Informationszentrum. Sie stellt dem Europäischen Parlament